ಸರಳ ಚಿರುನಗವೇ ತೋಟ ತೋಟ ಕಂದುಲ ದೊರಿಗೆಡಿ ನೀಳ ಚಿಟಿ ಪೊಟಿ ಅಲುಕಲ ಚಿರುನಗವೇ ಪಟ ಫಲಂಬುನಿ.